0: ರಂಗಾ ಉದಯ ದೇಸ್ ಮೇರು ಎವರೆಸ್ಟ್
1: ಯೋ ಕೃಷ್ಣ ಸಾರ್ ಎಫ್ ಎಂ
2: 94 ಮೆಗಾಹರ್ಟ್ಸ್ ಕೃಷ್ಣ ಸಾರ್ ಜತ್ತಿಗೆ ದೇಸ್.

0: ಅಂಗ ಉದಯದೇಶ್ ಮೇರು ಎವರೆಸ್ಟ್
1: ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್
2: ಇನ್ ದಿಸ್ ಸಾಂಗ್ ಆನ್
1: ಸ್ಟೇ ಟ್ಯೂನ್.